ಸಮಾಜದಲ್ಲಿ ಭಾರತೀಯ ಸೇನೆ ಏನೋ ಕಾರ್ಯಪದ್ಧತಿ ಕಾರಣ ಹೇಳಿ ಈ ಭಾರತೀಯ ಸೇನೆಗಳ ಉಪಕರಣ ಕಾರ್ಯಕ್ರಮ ಅಸ್ತ್ರತಃ ಕಾಪಿನ ಸಭೆ ನವಜೀವ ಸರ್ಕಾರಿ